ಸ್ವಾಮಿನಿ ಮಮಯಾಜ್ಞಾಕರ್ಣ ಸ್ವಾಮಿನಿ ಯೇಸು ಸ್ವಾಂಸಿಗೆ ನಾಮೆ ಸ್ವಾಮಿನಿ ಮೇ ಸೇವೆ ತುಳ ಇನ್ನಾವ್ ಸ್ಯಾಮ ಕೆನೆಕ್ ಸ್ವಾಮಿನಿ ಮೇ ಸೇವೆ ತುಳಟ ಬಗ್ಗೆ ಏಂಟಿ ಅನ್ನ ಅಮ್ಮ ಕೆನೆಕ್ ವೆನ್ ಪಿಯಾ ಮೇ ಸೇವೆ ಒಬ್ಬವಾಂಸಿಗೆ ಪ್ರಜ್ಞಾವ ಕರ್ಣ ಕೊಟ್ಟಗೇನ ಅನುಗ್ರಹ ಕರ್ಣ ಕೊಟ್ಟಗೇನ ಸ್ವಾಮಿ ಮೇ ಸೇವೆ ತಾವ್ ವರ್ಧನೆ ವೆಂಟ ಮೇ ಅತಿ ಸ್ಯಾಮ ಅಡುಪಾಡು ಕಮಮ್ಮ ಒಬ್ಬಗೆ ಅನುಗ್ರಹ ಕರ್ಣ ಕೊಟ್ಟಗೇನ ಸಂಪೂರ್ಣ ವೆಂಟ ಸ್ವಾಮಿ ಮೇ ಸೇವೆ ಸ್ವಾಮಿನಿ ಬಾರವ ಸಿಟಿನ ಪಾಸ್ಟ ಸಿಸ್ತವ ಬಾರ ಕರ್ಣ ಸ್ವಾಮಿನ ಅವಂಗೆ ಜೀವಿತ ಒಬ್ಬವಾಂಸಿಗೆ ಅಸ್ಥಿರ ಬಾರ ಕರ್ಣ ಪಿಯಾ ವಾಂಸಿಗೆ ಅನುಗ್ರಹ ಕರುಣಾವ್ ಅವಂಗ ರೆಕವಲ್ ಕರತ್ತ ಆಮೆ ಅದು ಮನ್ ದೇಸನಾ ಕರಂತೆ ಅನ್ನಿ ದೇವಿಯನ್ ವಾಂಸೇಟ ಅವಸ್ಥಾವ ದೇವಿಯನ್ ವಾಂಸೇಟ ಅವಸ್ಥಾವ ಅಪೇ ಜೀವಿತೆ ದೇವಿಯನ್ ವಾಂಸೇಟ ಅವಸ್ಥಾವ ದೆನ್ನೋನೆ ಅದ ದಿವ್ಯನ್ ವಾಂಸೆಯ ವಿಶ್ವಾಸ ಕರ್ಣ ಯೇಸು ಸ್ವಾಂಸಿಯ ವಿಶ್ವಾಸ ಕರ್ಣ ಸಿಯಲ್ಲೋಮ ದಿವ್ಯನ್ ವಾಂಸೆಟ ಅವಸ್ಥಾವ ದಿನವನ್ ದಿವ್ಯನ್ ವಾಂಸೆಟ ಅಪಿ ಅವಸ್ಥಾವ ದಿನ್ನೋನೆ ಅದ ಮನ್ ಬೈಬಲೆ ಯೇಸು ಸ್ವಾಂಸೆ ಕಥಾ ಕರಪು ಕಾರಣ ತುಣ ಕರಂಗನವ ದಿವ್ಯನ್ ವಾಂಸೆಟ ಅವಸ್ಥಾವ ದಿನ ಹೌದ ಅಪ್ಪ ಇಗೆನಗೆನ ತೀಯನವ ಅವಸ್ಥಾವೆಂ ಪ್ರಯೋಜನ ಗನ್ನೋನೆ ಅವಸ್ಥಾವೆಂ ಪ್ರಯೋಜನ ಗನ್ನ ಓನೆ ದೇವನು ಅಪೇ ಜೀವಿತಟ ಗೊಡಾಕ್ ಅವಸ್ಥಾವ ದಿನೋ ನಮಸ್ಕಾರ ಕರನ್ನ ದಿನೋ ವಿವಾಹವೆನ್ ಅವಸ್ಥಾವದ್ದನು ದೇವದಿನ ಅನುಗಮನೆ ಕರನ್ನ ಅವಸ್ಥಾವದ್ದನು ಅಪ್ಯಾಲತಿ ಎಣ್ಣೆ ಮನುಷ್ಯಗುಟ ಅವಸ್ಥಾವ ತೀನವ ಕೀಲ ಈ ತಪ್ಯಾಲ ತೀನೋದ ದಿವ್ಯನ್ ವಾಂಸಿಟ ಅವಸ್ಥಾವಕ್ ಲೆಬೆಣ ಕಾಂ ಉನ್ವಾಂಸಿ ಬಲಾಗಿ ನಿನ್ನೋ ಮನುಷ್ಯ ತಮಂತ ಅವಸ್ಥಾವ ಕೆನಕಂ ಬಲಾಗಿ ನಿನ್ನೋ ಅವಗೆ ದಿವ್ಯನ್ ವಾಂಸಿ ಬಲಾಗಿ ನಿನ್ನೋ ಅವಸ್ಥಾವ ಕೆನಕ ಕೋಮದೇಮ ಅವಸ್ಥಾವ ಕೆನಕಂ ದಿವ್ಯನ್ ವಾಂಸಿ ಬಲಾಗಿ ನಿನ್ನೆ ಯೋನ್ ಅಟೆ ದೆಕೆಯಿಂದ ಎಕೊಳಾದ ಅಕ್ವ ಯೋನ್ ಅಟೆಯಿಂದ ದೆಕೆಯಿಂದ ಎಕೊಳಾದ ಅಕ್ವ ಉನ್ವಾಂಸೆ ಉನ್ವಾಂಸೆಗೆ ಇದಿರಿಟ ಗೇನವ ವೈಶಾಖಂ ಕರುಪು ಇಸ್ತ್ರೀಯ ವೈಶಾಖಂ ಕರುಪು ಇಸ್ತ್ರೀಯ ಮೇ ಕಥಾವಿಧಿ ಪರಿಶಿವರು ಬೆಲುವೆ ಉನ್ವಾಂಸುವ ಅಮಾರ್ವೆ ದಾನ್ಯ ಕೋಮದ ಕೀಲ ಹೋದೆ ಕಾಂತಾವ ವೈಶಾಖಂ ಕರ್ಲ ಕರದ್ದಿ ಅಲ್ಲಗನಾವೆ ಅಬ ಯೇಸು ಸ್ವಾಂಸಿ ಲಂಗಟ ಅರಂಗಾವೆ ಏಕಾಂತಾವಟ ಯಾಜ್ಞಾಕರನ್ನದೆ ಏಕಾಂತವ ಸುಖಕರನ್ನದೆ ನ ಯೇಸು ಸ್ವಾಂಸಿ ಅಮಾರುವೆ ದಾನ್ಯ ಕೋಮದ ಕೀಲ ಬಲನ್ನ ಈ ಪದೇಮ ಯೋನ್ ಅಟೆ ದೆಕೆ ಎಕೊಳಾದಕ್ಕ ಬಲನ ಕೊಟ್ಟ ಈ ಪದೇ ಈ ಪರಿಶಿವರು ಮೇಮ ಕೀನೋ ಮೋಸಸ್ಗೆ ವ್ಯವಸ್ಥಾವೆ ಮೆಬದು ಆಯಟ ಗಲ್ಗಸ ಮರನ್ನಟ ಕೀಲ ತೀನೋ ಕೀಲ ಮೋಸಸ್ಗೆ ವ್ಯವಸ್ಥಾವೆ ಮೇವಣಿ ಕಾಂತಾವಂಟ ಗಲ್ಗಸ ಮರಂಟ ಓಣಿಕಿಲ ತಿನೋ ದ ಮೇ ಅವಸ್ಥಾವಿದಿ ದೇವಿಯನ್ವಾಂಸರ ಮೋಸಸ್ ವರದಿಕಿ ಅನ್ನ ಪುಲ್ವಂದ್ ಮೋಸಸ್ ವರದಿನೇನೆ ಮೊಗದ ಮೋಸಸ್ ತತ್ ಏ ವಚನೆ ದುನ್ನೆ ವ್ಯವಸ್ಥಾವ ದುನ್ನೆ ಯೇಸು ಸ್ವಾಂಸೆ ಮುಖದ ಯೇಸು ಸ್ವಾಂಸೆ ದೇವಿಯನ್ವಾಂಸೆ ಯೇಸು ಸ್ವಾಂಸಿ ಮತ್ತಮ್ಮ